0: ಇಂತಹ ದುಲ್ಹನ್ ಇಂದೀವರ್ ಕಲ್ಯಾಣ್ಜಿ ಆನಂದ್ಜಿ
1: ಚಂದನ್ ಸಬದನ್
0: ಸರಸ್ವತಿ ಚಂದ್ರ ಇಂದೀವರ್ ಕಲ್ಯಾಣ್ಜಿ ಆನಂದ್ಜಿ
1: ಕಭಿ ಕಭಿ ಮೇರೆ ದಿಲ್
0: ಕಭಿ ಕಭಿ ಸಾಹಿರ್ ಲುಧಿಯಾನ್ವಿ ಹಯ್ಯಾಮ್ आज का छाया गीत इतना ही, इजाजत दीजिए यूनुस खान को, नमस्कार।